0: ಹಬ್ಬ ಸಮೇತ ಜಯ ದೇವ.
1: LiveFM.lk ಶ್ರೀಲಂಕೆಯ ರಿದ್ಮಯ ವಿಶ್ವೇಶ ಸಾರಾ ಲೈವ್ FM.

0: ಕಾಯಿ ವಿಲ ಎಂ ಪಾಂದ್ರೆ ಕಾಯಿ
1: ವಿಸೈ ರುಹುನಟ ರಾಜರಟಟ ಸಿಂಕಡಗಲಟ www.liveFM.lk
2: FM.LK